ಬಯಸಿ ಶ್ರೀಮತಿ ಮಾಯುಮ್ನೇಗಿ ಜಿಬಂ ಕಶಾ ಸ್ತೋಕಿಸಿ ರೊಂಚಿ ಶೇಷೆ ಕಾಶ್ತದಿಮ ಸಾಂದ ಪ್ರದೇಶು ಖಬರ್ ಸಾರೆಲಿ ಕಶಿತ್ತು ಜುಲಿಕಿನನು ರಿಂಗ್ತೋ. ಕೇಂದ್ರೀಯ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಸ್ಲೋಷಿತ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯು ಆಹ್ವಾನ ದೆನ್ ಈ ಜೂನ್ ಸ್ದೋಕ್ ನಿಜ ಸಯ ಜೂನ್ ಸ್ತಂಗ್ ಪೂರಾ ದೇಶು ಕುಮೋ ಖ್ಯಾಚ್ತ ಖೇತ್ ಬಚಾವ್ ಅಭಿಯಾನ್ ಚಲ್ಯಾತಿಶ್. ಜೂ ಅಭಿಯಾನು ತಹತ್ ಕೃಷಿ ವೈಜ್ಞಾನಿಕ್ ಕೃಷಿ ವಿಶ್ವವಿದ್ಯಾಲಯ ವಿಶೇಷಜ್ಞ ಕೇಂದ್ರ ರಂಗ್ ರಾಜ್ಯ ಸರ್ಕಾರು ಅಧಿಕಾರಿ ಜನಪ್ರತಿನಿಧಿ ರಂಗ್ ಪ್ರಗತಿಶೀಲ್ ಕಿಸಾನೆ ದೇಶಂಗ್ ದೇಶಾನೋ ಬೀಬಿ ಕಿಸಾನೆನು ಸಂತುಲಿತ್ ಕೋದು ಉಪಯೋಗ್ ಜೂ ನಕುಲಿ ಪೆಸ್ಟಿಸೈಡು ಪೆಹಚಾನ್ ರಂಗ್ ವೈಜ್ಞಾನಿಕ್ ಖೇತಿಗಾನು ಜಾನ್ಕಾರಿ ರಂತಿಶ. ಐ ಸೋಯ್ ಕಿಸಾನೆನ್ ದಂಗ್ ಆಗ್ರೇಲಿ ಲಾಶೀತ್ ಕಿ ಜೂ ಅಭಿಯಾನು ರಂಗ್ ಜುಡ್ಯ ವೈಜ್ಞಾನಿಕ್ ಸಲಹೋ ಅನುಸಾರ್ ಕೋದಾನು ಉಪಯೋಗ ಲನಿ ಐ ಮೇಸಂಗ್ ಮೇಸಕ್ ಪ್ರಾಕೃತಿಕ ಖೇತಿ ಕೋಚಂಗ್ ಭೀಮ್ ಗ್ಯಾಮಿಗ. ಐ ಖೋಬರ್ ತೋ ಪ್ರದೇಶು ಕುಮೋ ಶಿಮ್ಲಾ ಸೋಲನ್ ಕಾಂಗಡ ರಂಗ್ ಸಿರ್ಮೋರ್ ಜಿಲ್ಲಾ ಕುಮೋ ನವ ನಿರ್ವಾಚಿತ ಜಿಲ್ಲಾ ಪರಿಷತ್ ಸದಸ್ಯ ಗಾಸ್ ಪತ್ ರಂಗ್ ಗೋಪನೀಯತಾವ್ ಶಪಥ್ ಉನ್ಶೀತ್. ಶಿಮ್ಲಾ ಬಜೆಟ್ ಪವನು ಹಚಿಶೀತ್ ಕಾರ್ಯಕ್ರಮ ಕುಮೋ ಜಿಲ್ಲಾ ಉಪಾಯುಕ್ತ ಅನುಪಮ್ ಕಶ್ಯಪಸ್ ನವ ನಿರ್ವಾಚಿತ ಜಿಲ್ಲಾ ಪರಿಷತ್ ಸದಸ್ಯಗನು ಶಪಥ್ ಇಲ್ಯಾಶೀತ್. ಜೋರ್ ಸುಯಿ ನಿಜೌ ಗಾಕ್ ಬೋಡೆನು ಸದಸ್ಯಗ ಎಕೆ ಹಚಿಶೀತ್. ಸೋಲನು ಕುಮೋಲಿ ಹಚಿಶಿಚ್ಚು ಸುಮಾರೋ ಕುಮೋ ಉಪಾಯುಕ್ತ ಮನಮೋಹನ್ ಶರ್ಮಾಸ್ ಜಿಲ್ಲಾ ಪರಿಷತ್ ಸದಸ್ಯಗನು ಉಪಮಂಡಲ್ ಅಧಿಕಾರಿ ಡಾಕ್ಟರ್ ಪೂನಂ ಬನ್ಸಲಸ್ ಪಂಚಾಯತ್ ಸಮಿತಿ ಸದಸ್ಯಗನು ಶಪಥ್ ತಿಲ್ಯಾಶೀತ್. ತಂಗಚಿ ಸಿರ್ಮೋರ್ ಜಿಲ್ಲೌಲಿ ನಾಹನ್ಲಿ ಸಸ್ತೀಶ್ ವಾಡೆನು ಸದಸ್ಯಗನು ಉಪಾಯುಕ್ತ ಪ್ರಿಯಾಂಕಾಸ್ ಶಪಥ್.

ಲಿ ದಿಲ್ಯಾಶೀತ್ ಜೂ ಚರ್ಚೊ ಯುಮ್ ದೊಕ್ ಐ ಬೇಠಕ್ ನಿರ್ಧಾರಿತ್ ಹಚೋಯ. ದಂಗಜಿ ಖ್ಯಾತ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸ್ಲೋಶೀತ್ ಜೂ ಡಲಿ ನಾರ್ಕಂಡಾ ರಾಮ್ಪುರ್ ಸೊಡಕು ಫೋರ್ ಲೈನು ಕುಮು ವಿಕಸಿತ ಹಚೋದು ಯ ಜೂ ಸರ್ವೇಕ್ಷಣು ಕಮಂಗ್ ಪೂರಾ ಲೈಸಿದ ಆನೆ ಸ್ತೋರೋ ಶಿಮ್ಲಾ ಜಿಲ್ಲೋ ಖ್ಯಾಚಿತ ಹಾಟು ಮಾತಾ ಮಂದಿರೋ ಪೂಜಾ ಅರ್ಚನಾ ಲನ್ನು ಯುಂ ಪತ್ರಕಾರಿ ರಂಗ್ ಬತ್ಯಾಶೋ ಯುಬತಂಗ್ ಲೋಶಿತ್ನಿಯು ಫೋರ್ಲೇನು ಪರಿಯೋಜನೋ ಕುಮು ಸುರಂಗು ನಿರ್ಮಾಣ ಜು ಪ್ರಾಥಮಿಕತಾ ರಂತೀಶ್ ತಾಕಿ ಯು ಭೂಸಖಲಂದೆಸ್ಕೆ ಜು ಮುಷ್ಕಿಲೆ ಬನ್ನಾ ತಂಗ್ಮ ಜೂಪು ನುಕ್ಸಾನು ದು ಕಮ್ ಲನ್ನಿಂ ಸೊಕ್ಯಾತೋಯ ಬಯಸಿ ಜುದಾತುಕೆ ಸಾಂದ ಪ್ರದೇಶು ಖಾಸ್ ಖಾಸ್ ಖಬರ್ ಸಾರೆ ದೊಕ್ಕು ಯುಂ ಸುಬೇರಂಗ್ ಇದ್ ಐ ಗಿಥಂಗ್ಲಿ ರೊಂಚೆ ರೊಂಚಿ ಬಯಸಿ ಜುಗಿಥಂಗ್.